ಕಾಣ್ಬಾರೋ ಹರಿಯಾನೆ ಅರಹುವಾರ್ ಕರಳಿನೈಗಳೇ ಕಾಣ್ಬಾರೋ ಹರಿಯಾನೆ ಹರಿಯಾನೆ ಯಾವತ್ತೂ ಅಂಬರವ ಅಂಬಳತ್ತು ಎಂಬ